ಅವನೇ ತರಪ್ಪ ಆಕರ್ಷಿಸ್ತಾರ. ರುಲಾನಿವಾಣಿ ಅವನ ಇಚ್ಛೆ ಕೊಚ್ಚೋದು ತೋ ಇಚ್ಛಾ ಆಕೆ ಪಿಚಿ ಪಿಚಿ ಮಾಗ್ನೆ ನಹೀಂ ಬನ್ ಸಕ್ತಾ ಔರ್ ಕುಛ್ ನಹೀಂ ಮಾಂಗ್.